0: ಕಾಗಳಿಯ ಗೊರಿ ಓ ಗರಿ ಓ ಗರಿ ಗರಿ ಕಾಳ ಜನ ಕಟ್ಕ ಜೆವೋ ತಾರೋ ಕಾಗಳಿಯ ಗೊರಿ ಸುಖಡಿ ನ ಬಟ್ಕ ಜೆವೋ ತಾರೋ ಕಾಗಳಿಯ ಛರಿ
1: ಮಾಯ ಕುದ್ರು ನೋಯೋ
2: ಕುತ್ತೋ ಬೈಠೆ ಬಾರಿ